0: ಶೈತಾನ್ನ ಗುರು ನೆಕ್ಸ್ಟ್ ಕಲರ್. ಅಸ್ಸಲಾಮು ಅಲೈಕುಮ್. ಅಸ್ಸಲಾಮು ಅಲೈಕುಮ್. ವಾಲೈಕುಮ್ ಸಲಾಮ್. ಬಿಲ್ಕುಲ್ ಖೇರ್ ಖೇರ್ ತಾಯಿ ಸುಖ ಬರ್ಕೇವಿದ ಕಿಮ್ ಜೀನಾ ಬಿಲ್ಕುಲ್ ಶುಭರ್ ಬಾರಿ ಸುಖ ಬರ್ಕೆ ಎಲ್ಲೋ
1: ಬಿಲ್ಕುಲ್
0: ಶಕೀಲ್ ಖಾನ್ ಸಬೇರ್ ವಜೀರ್ ಕಲವಾರ ಬನ್ನೆ ಮಾಕೇಡ್ದ ಖಬರ ಕಲ ತಾರ ಬನ್ನೆ ಮಾಸೆ ಹೊಸನ ಪೋಲ್ ಮಾಕೇಡ್ದ ಲೋಡ ಸಲ ಮಾಸಲ ಗಾಮ ಓರ್ ಟೋಲ ಬಸ್ ಇನ್ಶಾಲ್ಲಾ ಲಿದ್ದಲ ಮೇ ಚಿರ್ತಾ ಮೇ ಓಲಿದ್ದಲ್ಲಿ ಸಾರಿ ಪುಟ್ಟುವಾರ ಜಾವತ್ ಕಳೆದ ಗಣಕ್ಕೆ ದಕ್ಕಿಸಿ ಚಾದೆ ಪುಟ್ಟುವಾರ ಲಸಲಾಯ್ ಸಾರ್ದಾರ್ಲಿ ಬಿಲ್ಕುಲ್ ಸಬೇರ್ ವಜೀರ್ ಆಗ ಸಬು ಮಾತಮ್ ಲಾಸ್ ಬಜಿ ಪ್ರೋಗ್ರಾಮ್ ಶೇರ್ ಶಕೀಲ್ ಖಾನ್ ಅಲ್ಲ ಡೇರ್ ಜೀತವನ್ನ ಡೇರ್ ಖಬರ್ ಖಬರ್ ದಾಶ್ ಫೋನ್ ಕಿ ಕೇನಾ.